ಚಕ್ರಧಾರ ಸುತೆ ತಾಗತಿಟ್ಟ ಕೆಟ್ಟ ತಾಗತಿಟ್ಟ ಕೆಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಿಟ್ಟ ತಾಗತಿಟ್ಟ ತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗತಿಟ್ಟ ತಾಗಿನ ತೆಗೆಟ್ಟು ತಾಗಿನ ತೆಗೆಟ್ಟು ತಾಗತಿಟ್ಟ ತಾಗತಿಟ್ಟ.